ಬಾಟ ತಯಾರಿ ಬೇಕು ಹೊನ್ನಾಳೆ ರುದ್ರಾವಣ್ಣೆ ನಾಮ ರಾಖಿಯು ವಾಲೆ ಸೃಷ್ಟಿ ಗೌರ್ನುಭು ಬ್ರಹ್ಮಾಜಲೆ ಸ್ವಯಪ್ರಾವಣುಭು ಶಿವಜೀಕೋ ಜಗತ್ಕ ಮಾಲಿಕ್ ಶಂಕರ ಭೋಲೆ ಬಾಬಾಕೋ ಸೃಷ್ಟಿಭು ಭೂತ ಪ್ರೇತ ಪಿಚಾಸ ಟಾಂಕಿನಿ ಸಾಂಕಿನಿ ಬೀರ್ ಬೀತಲ್ ಛೇದ್ ಭೇದ ಚೌಷಟ್ಟಿ ಜೋಗಿನಿ ಬಾವುನ್ನ ಬೀರ್ ಸೃಷ್ಟಿಭು ಲಾಲದೈಮ ಹೈರಾನ್ ಅವ ಬ್ರಹ್ಮಾಜಲೆ ಕೇ ಗೌರ್ನು ಬಯಸಮನೆ ದಾಸ್ ಭಾಯಿ ಸ್ವರ ಸರಿ ಬಾಟ ಜಗನುಭ ಪಟ್ಟ ಪಟ್ ಕಾ ಕಾಬಾಟ ಕುನ್ಕುನ್ ಜಿಗ್ನುವೋ ಭನ್ನೆ ವಿಷಯ ಲಾಗಿ ರಾಜ ಪರಿಶೀಲ ಸುಖದೇವ ಸ್ವಾಮಿ ಬತಾವನುಹುನ್ಸ ಏಕ್ ನಂಬರ್ಮಾ ಬ್ರಹ್ಮಾಜಲೆ ಸೃಷ್ಟಿ ಗರಿ ಬಕ್ಷೇಕೋ ಪ್ರಾಣಿ ಮಧ್ಯಮ ಸಬ್ಬಂದ ಪೈಲ ಸೃಷ್ಟಿಕೋ ಆದಿಮ ಕಲಾಯಿ ಜಿಗ್ನುಭೋ ಮನ್ ಬಾಟ ಮರಿಚಿ ಆಸನ ಬಾಟ ನಾರದ ಅಂಗುಷ್ಠ ಬಾಟ ದಾಸ್ಯ ಪ್ರಾಣ ಬಾಟ ವಶಿಷ್ಠ ಛಾಲಾ ಬಾಟ ಭೆರಗು ಹಾತ್ ಬಾಟ ಕರ್ಕು ನಾಭಿ ಬಾಟ ಪುಲಹ ಕಾನ್ ಬಾಟ ಪುಲಸ್ತ್ಯ ಮುಖ ಬಾಟ ಅಂಗಿರ ಆಖಾ ಬಾಟ ಅತ್ರಿ ಮನ ಬಾಟ ಮರಿಚಿ ಸಾರಾ ಛರಾ ಸೃಷ್ಟಿ ಗರ್ನುಭೋ ತಿನ್ಗು ಪನಿ ಸೃಷ್ಟಿ ಗತಿಲು ಭಯನ ಮಾನಸಿಕ ಸೃಷ್ಟಿ ರಾಮ್ರು ಭಯನ ಅನಿ ಬ್ರಹ್ಮಾಜಿರಿ ಆಪ್ನೋ ಶರೀರಲಾಯಿ ದ್ವಿ ಭಾಗ ವಿಭಾಜನ ಗರ್ನುಭೋ ಎವಟಾ ದಾಯಿನಿ ಪಟ್ಟಿಗೂ ಅಂಗಲಾಯಿ ಪುರುಷ ದೇವ್ರಿ ಪಟ್ಟಿಗೂ ಅಂಗಲಾಯಿ ತ್ರೀ ದಾಯಿನಿ ಪಟ್ಟಿಗೂ ಅಂಗಲಾಯಿ ಸ್ವಯಂ ಭೂಮ ನಾಮಗರಿಕು ಮನು ದೇವ್ರೆ ಪಟ್ಟಿಗೂ ಅಂಗಲಾಯಿ ಶತರೂಪ ನಾಮಗರಿಕು ರಾಣಿ ದ್ವಿತಾ ತ್ರೀ ಪುರುಷ ಬನಾಯರ ಮೈಥುನ ಸೃಷ್ಟಿ ಬಾಟ ಸಂಸಾರ ಚಲಾವು ಹಣೆಯ ತಯಾರಿ ಗರ್ನುಭೋ ಪೈಲಾ ಪ್ರಾಣಿ ಸೃಷ್ಟಿ ಬೇಕು ಸ್ವಯಂ ಮನುರ ಶತರೂಪ ರಾಣಿ ತೇಸೇ ಕಾರಣದಲ್ಲಿ ಪೈಲಾ ಸ್ವರಾ ಜನ್ಮಿ ಉತ್ತನ ಪಾಡ್ ವಿಶ್ವ ಬ್ರಹ್ಮಾಂಡಮ ಸಬ್ಬಂಧ ಪೈಲಾಗೋ ನಾಮ ಉತ್ತನ ಪಾಡ್ ಮಾತಿ ಪಾವು ಫರ್ಗೇರ ಪೈಲಾ ಸ್ಥಿರ ಜನ್ಮಿಯೋ ಅನಾಲೆ ಅಲ್ಲಿ ಬನ್ನಿ ಹಾಮಿ ಜನ್ಮ ತೆಸರಣಿ ಜನ್ಮಂಸೋ ಪೈಲಾ ಸ್ಥಿರ ಪಚಿ ಪಾವು ಇವು ಪೈಲಾ ಪಾವು ಉತ್ತಾನು ಬನಾರ ಜನ್ಮಿಯೋ ಅನಾಲೆ ಸಪ್ಪೈಗೋ ನಾಮ ಉತ್ತನ ಪಾದ ಪ್ರಿಯ ಪ್ರತ್ ಉನ್ಕಾ ಭಯ ಆಕೂತಿ ದೇವಹೂತಿರ ಪ್ರಸೂತಿ ತಿಂಟಾ ಛೋರಿ ಜನ್ಮಿಯ ತೆಸ್ ಕಾರಣ ಬಾಟ ಸಂಸಾರಮಾ ಅಲ್ಲಿ ಬನ್ನಿ ಛೋರಿಗೋ ಸಂಖ್ಯಾ 3% ಛೋರಾ ಸಂಖ್ಯಾ 2% ಮಾತ್ರ ವಿಶ್ವ ಬ್ರಹ್ಮಾಂಡ ಅರಬ್ ಭಾ ಬಡಿ ಮಾನಿ ಸನ್ ತರ 3% ಛೋರಿ ಮಾನೆ 2% ಛೋರಾ ಮಾನೆ ಅಜ ಛೋರಾ ಮಾನೆ ಘಟ್ನೆ ಛೋರಿ ಮಾನೆ ಬಡ್ನೆ ಧರೇ ಸಂಭಾವನಾ ಛೋರ ಎವಡಾ ಜನ್ಮನ ಸಾಥ್ ಬಾಬು ಆಮೆ ಯಾ ತೀರ್ಸಿನ ಕಾಗೋ ಕಾಮ ಚಿನ್ನ ಕಾಗೋ ಭೇ ಛೋರ ಜನ್ಮನ ಸಾಥ್ ಛೋರಿ ಚೈ 9 ಜನ್ಮಿಸಕೆಪಿ ತೈಪನ್ನ 10 ಪಾಲೆ ಛೋರ ಹೊಂದ ಬಸಿ ತೆಸೇ ಕಾರಣ ಹಾಮ್ರ ಕಾಲ ಮಾಸೆಲ್ಲ ಮನ್ನಾಡಾರ ವಯಸ್ಸೈರೆ ಸೃಷ್ಟಿ ಸಾರಾಸಂಪಣ ಗೋಬರಣನ್ ತ್ರೀರ ಪುರುಷ ಸಂಯೋಜ ಕತ್ವಾಟ ಸಂಸಾರ ಸೃಷ್ಟಿ ಭಯಕೋಶ ಮಹಾರಾಜ್ ಉತ್ತನ ಪಾತ್ ಪ್ರೇವ್ರಧನ್ಯ ದ್ವಿತಾ ಸ್ವರ ಆಕೂತಿ ದೇವಹೂತಿರ ಪ್ರಸೂತಿ 3 ಬೈನಿ ಛೋರಿ ಇನ್ನೀ ಬಾಟ ವಿಶ್ವ ಬ್ರಹ್ಮಾಂಡ ಸಾರಾಸಂಪಣ ರತ್ನ ಭಯಕು ಭುವನೆ ರಾಜ ಪರೀಕ್ಷಿತ ಸುಖದೇವ ಸ್ವಾಮಿಲೆ ಬತಾವನುಭೋ ಅವ ಅನಿ ಯೋ ಸಾರಾ ಸಂಪೂರ್ಣ ಸೃಷ್ಟಿಕರಣೆ ಬ್ರಹ್ಮಾಜಿಗೂ ಹಕ್ ಅಧಿಕಾರ ಪ್ರಾಪ್ತ ಬಮೋಜಿಂ ಭಗವನ್ ನಾರಾಯಣ ಬ್ರಹ್ಮಾಜರ ಸೃಷ್ಟಿಗೂ ಆಧಿಪತ್ಯ ಅಧಿಕಾರ ಪ್ರದಾನ ಕರದೇ ಹೊಂದ ಸುಮ್ಮನೆ ಕಥಾ ಸದ್ಯ ಬಟ್ ಏ